ಅಕ್ಕನಾಥ ವೂ ಅಪ ತಥಾಗತ ಸಮ್ಮಾ ಸಂ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬೂ ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೆ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.

0: ಅಧಿಕಾರನ ಅಧಿಕರಣ ಪತ್ತಿಲ್ಲ ಅತಿಬೆನಪ ಸೆಕರುಗೆ ರೋಗಿ ತತ್ವೇನ್ ಸಂಬಂಧಿನ ಅಧಿಕರಣ ವಾರ್ತಾ ಇದಿರಿಪತ್ ಕಳೆದ ಅಸಂಪೂರ್ಣ ತತ್ವೇಗ ಪವತಿನಪ ಈಟ ಅಮತರವ ಮಿಮ ಸಿದ್ಧಿಯ ಸಂಬಂಧ ಬಲಪತ್ರ ಲಾಭಿನ್ಗೆ ಪ್ರಕಾಶ ಅಟಹಾನ್ ಕರ್ಗಾನಿ ಮಠ ಪವತಿನ ಬವ ಪೆಮಿನಲ್ ವಿಸಿನ್ ದನುಮ್ ದಿನ ಬೆವಿನ್ ಮಿಮ ಅವಸ್ಥಾವಿಧಿ ಸೆಕರು ಅಪಮತ ಮುದಾಹರಣ ಲಭುಹೋತ್ ವಿಮರ್ಶನ ಕಟೇತು ಅಲ್ಟ ಬಲಪಯಮಕ್ ಸಿದ್ಧವಿ ಮಠ ಹೆಕೆಯ ಪವತಿನಪ ಮಿಮ ತತ್ವೇ ಸೆಲಕಿಲಡಗಿನ ಅಪ್ಪಣತೆ ಪ್ರಕಾರ ಮಿಮ ಸೆಕರುಗೆ ಅಪೈಲಿಂ ಪ್ರತಿಕ್ಷೇಪ ಕರ್ಣ ಬವಾಯಿ ಮಹೇಶ್ವರಾತ್ಪರ್ಯ ನಿಯೋಗ ಕಲೆ ಈ ಅನುವಾದ ಸೆಕರು ಲಭಣ ವಿಸಿ ನಂಬಣದ ದಕ್ವಾ ರಿಮಾಂಡ್ ಬಾರೇ ತಬಿ ಮಠ ಮಹೇಶ್ವರಾತ್ಪರ್ಯ ನಿಯೋಗ ಕಲಾ ನೀತಿಯ ಸೆಮಟ ಸಾಧಾರಣವ ಕ್ರಿಯಾತ್ಮಕರಣ ಬವ ಮಹಾಜನಾರಕ್ಷಕ ನಿಯೋಜ ಮಾತಿ ಸುನಿಲ್ ವಟಗಲ ಮಹತಾ ಪವಸನಫ ನಿಯೋಜ ಮಾತಿವರ ಅಪವಸುವೆ ಕಿಸಿನ್ ದೇಶಪಾಲನ ಪಾಲಿಗೆ ನಿಮಕಿನ್ ತೊರವ ನೀತಿಯ ಕ್ರಿಯಾತ್ಮಕ ಕ್ರಿಮಠ ಅವಶ್ಯ ಸಹಯೋಗಿ ವಿಮರ್ಶನ ಕಂಡ ಎಂಬಲ್ಟ ಲಭಾತಿನ ಬಬಾಯಿ
1: ಅಧಿಕರಣೇಟ ಸಂಬಂಧಿತ ಆಯತನ ಅಪಿ ಸ್ವಾಧೀನ ಕಲ್ಲದಿ ಅಪರಾಧ ಪರೀಕ್ಷಾ ಡಿಪಾರ್ಟ್ಮೆಂಟ್ ದೇಶಪಾಲನೀಕರಣ ವೆಚ್ಚ ಆಯತನ ಕಲಿನ್ ತಿಬುನೆ ನಮೂತ್ ಏಕಾಪಿ ಸ್ವಾಧೀನ ಆಯತನ ಬಟ ಪತ್ ಕಲ್ಲದಿ ಅಲ್ಲಸ್ ಕೊಮಿಷಮ್ ಅಪಿ ಸ್ವಾಧೀನ ಆಯತನ ಬಟ ಪತ್ ಕಲ್ಲದಿ ನೀತಿಪತಿ ಡಿಪಾರ್ಟ್ಮೆಂಟ್ ಸ್ವಾಧೀನ ಆಯತನ ಬಟ ಪತ್ ಕಲ್ಲದಿ ಗರು ಅಧಿಕರಣೆಯ ಅಪಿ ಸ್ವಾಧೀನ ಆಯತನ ಬಟ ಪತ್ ಕಲ್ಲದಿ ತಗೊಟ ಇನ್ನಮೇ ಜಾಲೆ ಅಪಂಕ ಮಕ್ತಮಾಯಿ ಅದಮೇ ಜಯಗ್ರಹಣ ವಲ ರಹಸ್ಯ ಮೊಕಕ್ಕತ್ ನಿವೆ ಏಕನಿಸ ಅಪಿ ಬಲಪಯಂ ನೊಕರಣ ದೇಶಪಾಲನ ಅಧಿಕಾರಿಯ
0: ಎತಂ ಕಂಡಾಯಂ ರಾಜ್ಯಟ ಚೋದನಾ ಕಳೆದ ದೂಷಿತೇಂಟ ದಂಡುವಂ ಲಭಾದೀಮ ರಾಜ್ಯ ವಗಕಿಂ ಬವಾಯ ನಿಯೋ ಚಮಾತ್ಯವರೆಯ ವೆಡದೃಢ ಸಂಧಾನ್ ಕಲೆ
1: ಏಕೆ ಆಶೀರ್ವಾದೇ ಸ್ವಾಧೀನೋ ವೆಡಕರಣ ಪುಲ್ವಂ ರಾಜ್ಯ ಸೇವೆಯ ಕಪಿ ನಿರ್ಮಾಣ ಕಲ್ಲತಿ ಅನ್ನೇ ಸ್ವಾಧೀನೋ ವೆಡಕರಣ ರಾಜ್ಯ ಸೇವೆ ಇಸ್ಸರ ಒಗಲಂಡ ಪೇನವ ಅಪಿ ದೇಶಪಾಲನ ಪೊರಂದು ಅಕ್ಲೆಸಮ ಮೇರಟೆ ನೀತಿ ಅವಭಾವಿತ ಮೇರಟೆ ನೀತಿ ಅವಭಾವಿತ ಕಲ್ಲ ರಾಜ್ಯ ದೇಪಲ ಮಂಕೊಲ್ಲಕ ಮೇರಟೆ ನೀತಿಯ ಪಾವಿಚಿ ಕರಲ ರಾಜ್ಯ ದೇಪಲ ತಮಂಗೆ ಕರಗತ್ತು ದೇಶಪಾಲನಾಧಿಕಾರಿ ವೆಂಡ ಪುಲ್ವಂ ರಾಜ್ಯ ನಿಲ್ದಾರಿ ಶೇಷ್ಠೇ ವೆಂಡ ಪುಲ್ವಂ ವಿನತ್ ಪುರವಸಿಯಕ್ ವೆಂಡ ಪುಲ್ವಂ ಪಂಗು ಬೇರುವಕಿನ್ ತೊರವ ಇವಾಗೆ ಮೇರಟೆ ನೀತಿ ಅಪಿ ಕ್ರಿಯಾತ್ಮಕ ಕರನ್ನ ಪೆನ್ನಲತೀರ ಏಕಾಪಿ ದೇಶಪಾಲನ ಪುರಂದು ಪಂಗು ಬೇರುವಟ ಯಟವೆಚ್ಚ ನೀತಿಯ ಮೂಲ ಬಲ ಕ್ರಿಯಾತ್ಮಕ ಕರಪು ನೀತಿಯ ಮೇರಟೆ ತಿಬುಣ ಎತಕೊಟ್ಟ ಹೇಮತೀಚ ನೀತಿಯ ಅಪಿ ಆಂಡುಕಮ ವ್ಯವಸ್ಥಾವೇ ದುಲಹಿಕ ವಗಂತೇಟೆ ಅಟತ್ವ ನೀತಿ ಇಸ್ತರ ಹೆಮೋವ ಸಮಾನೈಕಿನ ಸಿದ್ಧಾಂತೇಟ ಅದ ಅಪಿ ನೀತಿಯ ಗಿನಲ್ಲಾತಿ
0: ಮಟ್ಟಕುಳಿಯ ಫರ್ಗ್ಯೂಷನ್ ಹಂದಿಯ ಪ್ರದೇಶದಲ್ಲಿ ಈ ರಾತ್ರಿ ಸಿದ್ದುವು ಮಾರ್ಗರಿ ಅಣತುರಡ ಸಂಬಂಧ ಮೋಟಾರ್ ತೇರಿ ಎದುರು ಎಲೆಮೆಣತಿ ಸ್ವಂದ ದಕ್ವಾ ರಕ್ಷಿತ ಬಂಧನಾಗಾರಗತ ಕಿರಿಮಠ ಅಳುತ್ಕಡೆ ಮಹೇಶ್ವರಾತ್ ಅಧಿಕರಣೆಯ ಅದ ನಿಯೋಗ ಕರ್ತಿ ಬೆನಫ ಮೆಲೆಸ ರಕ್ಷಿತ ಬಂಧನಾಗಾರಗತ ಕರೆತೆ ಮಟ್ಟಕುಳಿಯ ಪ್ರದೇಶ ಪದಿಂಚಿ ಪಣಸ್ ದೇಹವರದಿ ಪುದ್ಗಳೇಕ್ ಅಣತುರ ಸಿದ್ದುವನ ಅವಸ್ಥಾವೇದಿ ಅದಾಳು ಎದುರ ಮದ್ರವಿ ಭಾವಿತ ಕರ ಸಿಟಾತಿ ಬವಟ ಮೌಲಿಕ ವಿಮರ್ಶನ ವಳದಿ ಅನಾವರಣ ವೀತಿ ಬೆನಫ ವಾತ್ತಲ ದಿಸ್ಸಿಟ ಅಧಿಕ ವೇಗೇನ್ ಪೆಮಿಣಿ ಅದಾಲ ಮೋಟ್ರಾತೆಯ ರಿಯದುರುಡ ಪಾಲನೆ ಕರೆಗಣಿ ಮಟನ್ನು ಹೆಕಿವಿ ಮೇನ್ ತ್ರಿವದ್ರದ ತುನಕ ಸಹ ಯತುರುಪದಿ ಹತರ ಗಟಿ ಮಿಮ ಅಣತುರ ಸಿದ್ದುವ ತಿಬುಣ ಮಿಮ ಅಣತುರೇನ್ ಪುದ್ಗಲಿನ್ ದಹ ತುಂದೆನಿಕು ತು ಅಲ್ಲ ಬಾರೋಹಲ್ ಗತ ಕರೆತಿ ಅತರ ಇಂತಿದ್ದೆನಿಕು ಚಿವಿ ತಕ್ಷೇಟ ಪಾತತಿ ಬೆನಫ ಆಗಸ್ಟ್ ಮಾಸೆ ಐಸಿಸಿ ಹೊಂದಮ ಟೆಸ್ಟ್ ಕ್ರಿಕೆಟ್ ಕ್ರೀಡೆಗೆ ಅಲ್ಲಿಸ್ ಶ್ರೀಲಂಕಾ ಕಂಡಾಯಮೆ ಮೆದಪೆಲೆ ಪಿತಿಕರು ಸೋನಾಲ್ ದಿನೂಷ ನಾಮ ಕರತಿ ಬೆನಫ ಜಾತ್ಯಂತರ ಕ್ರಿಕೆಟ್ ಕೌನ್ಸಿಲ್ ಎವಿಸಿನ್ ಅಹು ಏಸದಹ ನಮ್ ಕರೆತ್ತೆ ಲೋಕ ಟೆಸ್ಟ್ ಕ್ರಿಕೆಟ್ ಶೂರತಾವಳಿಯ ಯಟತೆ ಇಂದಿಯ ಕಂಡಾಯಮಟೆ ರಹಿಬ ಪಸುಗೇದ ಪೆವತೆ ಟೆಸ್ಟ್ ತರಂಗಾವಳಿ ದಕ್ವು ವಿಶಿಷ್ಟ ಪಿತಿಹರಂಬೆ ಹೇತುವೆನ್ ಎಂಬ ತರಂಗಾವಳಿಯೇ ಇನಿಮ್ ಹತರಾಕ್ ತುಲ ಶತಕ ತುನಾಕ್ ಸಹ ಅರ್ಧಶತಕ ಯಗ್ದ ಸಮಗಿನ್ ಲಕುಣು ಹಾರಸಿಯ ವಿಸಾಕ್ ರಸ್ಕರಿಮಡ ಸೊನಾಲ್ ಸಮತುನ ಎಂಬ ತರಂಗಾವಳಿಯೇ ವೆಡಿಮ ಲಕುಣ್ ಲಾಬಿಯ ಬವಟದ ಪತ್ತು ಸೊನಾಲ್ ದೆವನ ಟೆಸ್ಟ್ ತರಂಗೆ ವೀರ್ಯ ಸಮ್ಮಾನ ಎಂದು ಪಿದುಂ ಲೆಬ್ಬುವ ಮೆಮ ದಕ್ಷತಾ ಹೇತುವೆನ್ ನವತಮ ಟೆಸ್ಟ್ ಕ್ರಿಕೆಟ್ ಶ್ರೇಣಿಗತ ಕ್ರೀಂಬಳ ವಿಸಿ ಹತರಮಣಿ ಸ್ಥಾನೀಯ ದಕ್ವಾ ಇದಿರೇಡ ಪೆಮಿನಿ ಮಿಡದ ಅಹು ಸಮತ್ವನ ಎಂಬ ದಕ್ಷತಾ ಸೆಲಕಿಲಡಿಗೆ ನೈ ಅಗಸ್ತು ಮಾಸೆ ವಿಶಿಷ್ಟತಮ ಟೆಸ್ಟ್ ಕ್ರಿಕೆಟ್ ಕ್ರೀಡಕ್ಕೆ ಅಲ್ಲಿಸ ಸೊನಾಲ್ವ ನಮ್ಕರತ್ತೆ ಸೊನಾಲ್ ದಿನೂಷ ಮೆಮ ಸಮ್ಮಾನೆ ತಮನ್ ಸತುಕರಕತ್ತೆ ನಿರ್ದೇಶಿತ ನಾಮಾತರ ಸಿಟಿ ಎಂಗಲಂತೆಯೇ ಒಳಿ ರೋಬಿನ್ಸನ್ ಸಹ ಬಾಂಗ್ಲಾದೇಶೆ ಹಸಾನ್ ಮಹಮೂದ್ ಅಭಿಬಾಯಾಮೀನ್ ಬಡಹಿರ ತೀರೆ ಪಲಸ್ತೀನ ಜನತಾವ ಬಲಹತ್ಕಾರೇ ನಿವಾತ್ ಕಿರೀಮ್ ಸಹ ಔನ್ಗೆ ನಿವಾಸ ಕಡಾದಮೀಮೆ ಕ್ರಿಯಾವಳಿಯ ವೇಗವತ್ ಕಿರೀಮ್ ಸದ ಇಸ್ರಾಲಿಯ ಕೃತಿಮ ಬುದ್ಧಿತಾಕ್ಷಣೆ ಅವ್ಯಾಕ್ಲಿಸ ಭಾವಿತ ಕ್ರಮಿನ್ಸಿಟ್ನ ಬಾವ್ ವಾರ್ತಾ ಬಣವ ಮೀಟ ಪಿರ ಗಾಸಾ ತೀರೆ ಪ್ರಹಾರ ಸದ ಇಲಕ್ಕ ತೀರನೆ ಕಿರೀಮಠ ಏತಾಕ್ಷಣೆ ಭಾವಿತಾ ಕಲಾತರ ದೆನ್ ಬಲಹತ್ಕಾರೇನ್ ಪಲಸ್ತೀನ ಭೂಮಿಯ ಅತ್ಪಾತ್ಕರ್ಗೆ ನಿಮ್ಸದ ಬಟಹಿರ ತೀರೆ ತುಲದ ಎ ಬಹುಲವೇದಾಕರ್ಣ ಬಬಟಾಯಿ ಮಾನುಹಿಮಿಕಂ ಕ್ರಿಯಾಕಾರಕಿನ್ ಸಹ ಪರೀಕ್ಷಕಿನ್ ಚೋದನಾ ಕರಾಣಿ ಇಸ್ರಾಯೇಲ್ ಆಯುಧ ನಿಷ್ಪಾದನೆ ಸಮಾಗಮಕ್ ವಿಸಿನ್ ನಿಪದವನ್ ಲದ ಎಐ ಮೆವಲಮಕ್ ಹರ್ಹ ಪಲಸ್ತೀನ ಭೂಮಿಯ ಸಿದುವನ ಕುಡಾಹೋ ಭೂಮಿ ವಿನಸ್ವೀಂ ನಿರೀಕ್ಷಣೆ ಕರುಣ್ ಲಬಣ ಬವಾಯಿ ಪೆವಸೆನ್ನಿ ಇನ್ ಪಸುವ ಎಮ್ಮ ವಿನಸ್ವೀಂ ಪದನಾಂ ಕರಗಣಿಮಿನ್ ಅವಸರ ನೊಳದ ಇದು ಕ್ರೀಮ್ಲಿಸ ಹಂದುನ್ವಾದಿಮಿನ್ ಪಲಸ್ತೀನ ನಿವಾಸ ಕಡಾದಮಿಮಠ ಇಸ್ರಾಯೇಲ್ ಬಲದಾರಿನ್ ಕಟೇತುಕರಣ ಬಬಟದ ಚೋದನಾ ಕರ್ಣಫಾ